ಶಕ್ತಿಶಾಲಿನ ಅಕರೋತ್. ಯತ್ ತತ್ ರಾಜ್ಯಂ ಆಗಾಮಿಷು ಶತವರ್ಷು ಕಲಿಂಗ ಪ್ರದೇಶೇ ತಸ್ಯ ಚ ಸಮೀಪವರ್ತಿಷು ಚ ಪ್ರದೇಶು ಶಾಸನ ಕೃತವತ್. ಅತಃ ಮಹೋದಯ, ಏತಾಹ ತಿಸ್ರಹ ರೋಚಕಾಹ ಐತಿಹಾಸಿಕ ವ್ಯಕ್ತಯಃ ಸಂತಿ ಯಾಭಿಹಿ ಸಹ ಅಹಂ ಸಂಭಾಷಣಮಿಚ್ಛಾಮಿ. ಪ್ರಧಾನಮಂತ್ರಿ ಕೃಷ್ಣ ಮಹೋದಯ, ಅಧುನಾ ಭವತಾ ಅನುಭೂಯತೆ ಯತ್ ಭವಾನ್ ಇತಿಹಾಸಮೇವ ಜೀವತಿ. ಭವಾನ್ ಸಂಪೂರ್ಣತಯಾ ಇತಿಹಾಸೇ ನಿಮಗ್ನಃ. ಪಶ್ಯತು ಮಯಾಪಿ ಮಹತ್ಯಾ ಉತ್ಸುಕತಯಾ ಭವತಃ ಜಾಲಪುಟಂ ದೃಷ್ಟಂ. ತತ್ರ ಮಮ ಕೃತೆ ಸರ್ವಾಧಿಕಂ ರೋಚಕಂ ಯತ್ ಪ್ರತೀತಂ ತತ್ ಏತದ್ಯತ್ ಭವತಃ ಜಾಲಪುಟೆ ಏಕಃ ಏತಾದೃಶಃ ವಿಭಾಗಃ ಅಸ್ತಿ ಯತ್ರ ಜನಾಃ ಸಂಶೋಧನಾರ್ಥಂ ಸೂಚನಾಃ ಪರಾಮರ್ಶಾಶ್ಚ ದಾತುಂ ಶಕ್ನುವಂತಿ. ಏತಾದೃಶಾನಾಂ ರಚನಾತ್ಮಕ ಪರಾಮರ್ಶಾನಾಂ ಕೃತೆ ಭವತಃ ಉನ್ಮುಕ್ತತಯಾ ಉಪಸ್ಥಿತಿಃ ಇತಿ ಮಹತಿ ವಿಶೇಷತಾ ಇವ ಅಸ್ತಿ. ಕಿಂ ಭವತಾ ಜನೈಃ ಪರಾಮರ್ಶಾಃ ಪ್ರಾಪ್ತುಂ ಪ್ರಾರಬ್ಧಾಃ ತೇಷು ಭವಾನ್ ಕಥಂ ಕಾರ್ಯಂ ಕರೋತಿ. ಕೃಷ್ಣಶೇಷಾದ್ರಿ, ಆಂ ಮಹೋದಯ, ಏತೈಃ ಜನೈಃ ಬಹವಃ ಪರಾಮರ್ಶಾಃ ಪ್ರೇಷ್ಯಂತೆ. ದ್ವಿವಿಧಾಃ ಪರಾಮರ್ಶಾಃ ಆಗಚ್ಛಂತಿ. ಏಕವಿಧಃ ಪರಾಮರ್ಶಃ ತಾದೃಶೋ ಭವತಿ ಯೋ ಮಾಂ ಸಂಶೋಧನಾರ್ಥಂ ಪ್ರಸ್ತಾವಯತಿ. ಯಥಾ ಅಸ್ಮಿನ್ ಪ್ರದೇಶೇ ಅಸ್ಮಿನ್ ಕಾಲೇ ಅಸ್ಮಿನ್ ರಾಜ್ಯೇ ಅಯಂ ರಾಜಾ ಆಸೀತ್ ಅಥವಾ ಅಸ್ಮಿನ್ ಕಾಲೇ ಇದಂ ಯುದ್ಧಮಭವತ್ ಇತ್ಯಾದಯಃ ಕೇಚನ್ ಪರಾಮರ್ಶಾಃ ಆಗಚ್ಛಂತಿ. ದ್ವಿತೀಯ ವಿಧಃ ಪರಾಮರ್ಶಃ ಆಗಚ್ಛತಿ ಯತ್ ಭವದ್ಭಿಃ ಅಸ್ಮಿನ್ ಜಾಲಪುಟೆ ಏಷಾ ಸುವಿಧಾ ಅಪಿ ಯೋಜನೀಯ ಅಥವಾ ಅಮುಕಃ ಅನ್ಯಃ ವಿಕಲ್ಪಃ ಅಪಿ ಭವೇತ್ ಇತ್ಯಾದಯಃ. ಏವಂ ದ್ವಯೋಃ ಪ್ರಕಾರಯೋಃ ಪರಾಮರ್ಶಃ ಪ್ರಾಪ್ಯಂತೆ. ಯದಿ ಕಶ್ಚಿತ್ ಅಸ್ಮಾನ್ ಸೂಚಯೇತ್ ಯತ್ ಅಸ್ಮಿನ್ ಪ್ರದೇಶೇ ಅಸ್ಮಿನ್ ಕಾಲೇ ಅಮುಕೇನ ರಾಜ್ಞಾ ಶಾಸನಂ ಕೃತಮಾಸೀತ್ ತರ್ಹಿ ವಯಂ ತಂ ಪರಾಮರ್ಶಂ ಗೃಹೀತ್ವಾ ಅಸ್ಮಾಕಂ ಶ್ರೋತಾಂಸಿ ಪಶ್ಯಾಮಃ. ಯಥಾ ಕಶ್ಚಿತ್ ಅಸ್ಮಾನ್ ಪರಾಮರ್ಶಂ ದತ್ತವಾನ್ ಯತ್ ಭವದ್ಭಿಃ ಭಾರತಸ್ಯ ಮಾನಚಿತ್ರಂ ತು ಪ್ರದರ್ಶಿತಂ ಕಿಂತು ಯದಿ ಪ್ರದೇಶಸ್ತರೇಪಿ ತಸ್ಯ ಪ್ರದರ್ಶನಂ ಕರ್ತುಂ ಶಕ್ಯೇತ ತರ್ಹಿ ಜಾಲಪುಟಂ ಅಧಿಕಮುಪಯೋಗಿ ಭವೇತ್ ಅಸ್ಮಾಭಿಃ ಸಾ ಸುವಿಧಾ ಅಪಿ ಜಾಲಪುಟೆ ಯೋಜಿತಾ. ಅನಂತರಂ ಅನ್ಯಮೇಕಂ ವಿಶಿಷ್ಟಂ ಸೌವಿಧ್ಯಮಾಗತಮಾಸೀತ್ ಯಸ್ಮಿನ್ ಅಸ್ಮಾಭಿಃ ಏಕಂ ಸಾರಪತ್ರಮಿವ ನಿರ್ಮಿತಂ ಸರ್ವೇಷಾಂ ಸಾಮ್ರಾಜ್ಯಾನಾಂ ಸಂಬಂಧಿತಾನಿ ಸಾಂಖ್ಯಿಕ ವಿವರಣಾನಿ ಪ್ರದರ್ಶಿತಾನಿ ಯೇನ ಬಾಲಕಾಃ ಅಪಿ ಪ್ರಾಪಯೇಯುಃ. ಕಶ್ಚಿತ್ ಪರಾಮರ್ಶಂ ದತ್ತವಾನ್ ಆಸೀತ್ ಯತ್ ಏತಾನಿ ಸರ್ವಾಣಿ ಏಕಸ್ಮಿನ್ ಸ್ಥಾನೆ ಆನಯಿತು ಯೇನ ತಾನಿ ಅವತಾರ್ಯ ವಯಂ ಸರ್ವೇ ಪರಸ್ಪರಂ ಪ್ರೇಷಯಿತುಂ ಶಕ್ನುಯುಃ. ಇದಾನಿಂ ವಯಂ ತತ್ ಸೌವಿಧ್ಯಂ ಪ್ರಚಾಲಯಿತುಂ ಕಾರ್ಯಂ ಕುರ್ಮಃ. ಅತಃ ಅಸ್ಮಾಭಿಃ ಅವಶ್ಯಕ ರೂಪೇಣ ಜ್ಞಾತವ್ಯಮೇವ ಯತ್ ಅಸ್ಮಾಭಿಃ ತ್ರುಟಯಃ ಸಂಭಾವಿತಾಃ ಸ್ಯುಃ. ವಯಂ ಸರ್ವಜ್ಞಾಃ ನ ಸ್ಮಃ ನ ಚ ಸರ್ವಶ್ರೇಷ್ಠಾಃ. ಏತಾಂ ವಸ್ತುಸ್ಥಿತಿಂ ಜ್ಞಾತ್ವೈವ ವಯಂ ಸಂಶೋಧನ ಸೂಚನಾಯಾಃ ವಿಭಾಗಂ ಸ್ಥಾಪಿತವಂತಃ. ಯೇನ ಏಷಾ ಜಾಲಪುಟಿಕಾ ಕೇವಲಂ ಅಸ್ಮಾಕಂ ನ ಭವೇತ್ ಅಪಿತು ಸರ್ವೇಷಾಂ ಸಹಭಾಗಿತಯಾ ನಿರ್ಮಿತಾ ಜಾಲಪುಟಿಕಾ ಭವೇತ್. ಭವಿಷ್ಯೇ ಜನಾನಾಂ ಯೋಗದಾನೈಃ ಪರಾಮರ್ಶೈಶ್ಚ ವಯಂ ಏತಾದೃಶಂ ಜಾಲಪುಟಂ ನಿರ್ಮಾತುಮಿಚ್ಛಾಮಃ ಯತ್ ಆಗಾಮಿಷು ವರ್ಷೇಷ್ವಪಿ ಇತಿಹಾಸಂ ಏಕಂ ರೋಚಕಂ ವಿಷಯಂ ಭವಿತುಂ ಸಮರ್ಥಂ ಭವೇತ್. ಪ್ರಧಾನಮಂತ್ರಿ ಕೃಷ್ಣ ಮಹೋದಯ, ಭವತಾ ವಾಸ್ತವಮೇವ ಮಹತ್ ಕಾರ್ಯಂ ಕೃತಮಸ್ತಿ. ಅಸ್ತು, ಇತಿಹಾಸಮತಿರಿಚ್ಯ ಭವತಃ ಅನ್ಯಾಃ ಅಪಿ ಬಹ್ವ್ಯಃ ರುಚಯಃ ಸ್ಯುಃ. ಭವಾನಿ ಅನ್ಯದಪಿ ಬಹು ಕಿಮಪಿ ಕಾರ್ಯಂ ಕರೋತಿ ಕಿಂ? ಕೃಷ್ಣಶೇಷಾದ್ರಿ, ಆಂ ನಹಿ ಮಹೋದಯ, ವಯಂ ತು ಕಿಂಚಿತ್ ನೀರಸ ಸ್ವಭಾವಾಃ ಏವ ಸ್ಮಃ. ಮಹೋದಯ, ಅಸ್ಮಾಕಂ ಪ್ರವಿಧಿ ಜ್ಞಾನೇ ಮಹತಿ ರುಚಿಃ ಅಸ್ತಿ, ಇತಿಹಾಸೇ ಚ ಅಸ್ತಿ. ಅಧುನಾ ಯದಾ ಪ್ರವಿಧಿ ಜ್ಞಾನಸ್ಯ ಇತಿಹಾಸಸ್ಯ ಚ ಸಂಗಮಃ ಜಾತಃ ತದಾ ವಯಂ ತಸ್ಮಿನ್ನೇವ ಮಗ್ನಾಃ ಭವಾಮಃ ಸಂಪೂರ್ಣಂ ದಿವಸಂ ಯಾವತ್. ಪ್ರಧಾನಮಂತ್ರಿ ಅಸ್ತು. ಕೃಷ್ಣ ಮಹೋದಯ, ಭವತೇ ಮಮ ಭೂಯಸಿ ಶುಭಕಾಮನಾ ಅಸ್ತಿ. ಭವತಾ ಏಕಃ ಉತ್ತಮಃ ಶುಭಾರಂಭಃ ಕೃತಃ ಅಸ್ತಿ. ಭವತಃ ಕಾರ್ಯಪದ್ಧತಿರಪಿ ಏತಾದೃಶೀ ಅಸ್ತಿ ಯತ್ ಜನಾಃ ಅನೇನ ಕಾರ್ಯೇಣ ಸಹ ಅವಶ್ಯಂ ಸಂಬದ್ಧಾಃ ಭವಿಷ್ಯಂತಿ. ಮಮ ಪೂರ್ಣಃ ವಿಶ್ವಾಸಃ ಅಸ್ತಿ. ಮಮ ಪಕ್ಷತಃ ಭವತೇ ಬಹುಶಃ ಶುಭಕಾಮನಾಃ. ಸಖಾಯಃ, ಕೃಷ್ಣಮಹೋದಯಸ್ಯ ಅಯಂ ಪ್ರಯತ್ನಃ ಕೇವಲಂ ಇತಿಹಾಸಸ್ಯ ವಿದ್ಯಾರ್ಥಿಭ್ಯಃ ಏವ ನ, ಅಪಿತು ಅಸ್ಮಾನ್ ಸರ್ವಾನ್ ಸ್ವಸ್ಯ ಅತೀತಂ ರೋಚಕತಯಾ ಜ್ಞಾತುಂ ಸಹಾಯ್ಯಂ ಕರಿಷ್ಯತಿ. ಭವದ್ಭಿರಪಿ ಯದಿ ಏತಾದೃಶಾನಾಂ ಪ್ರಯತ್ನಾನಾಂ ವಿಷಯೇ ಕಿಂಚಿತ್ ಜ್ಞಾಯತೆ ತರ್ಹಿ ತದವಶ್ಯಂ ಅನ್ಯೈಃ ಸಹ ಪ್ರೇಷಯ. ಮಮ ಪ್ರಿಯಾಃ ದೇಶವಾಸಿನಃ, ವಿಕಸಿತ ಭಾರತಾಯ ಮದ ವಿಮುಕ್ತ ಯುವಾನಃ, ಏತದಭಿಯಾನ ಮಧುನಾ ಸಂಪೂರ್ಣೇ ದೇಶೇ ತೀವ್ರ ಗತ್ಯಾ ಅಗ್ರೇ ಸರತಿ. ಅಸ್ಯ ಲಕ್ಷ್ಯಂ ಸರ್ವಥಾ ಸ್ಪಷ್ಟಮಸ್ತಿ, ಮದ ವಿಮುಕ್ತ

ವರ್ಷಾಣಿ ಪೂರ್ಣಾನಿ ಇತ್ಯಸ್ಮಾತ್ ಕಾರಣಾತ್ ಏತತ್ ವರ್ಷಮಧಿಕಂ ವಿಶೇಷಂ ಜಾತಮಸ್ತಿ. ಅಸ್ಮಿನ್ ವಾರೆ ಅಷ್ಟಕೋಟ್ಯಧಿಕಾನಿ ತ್ರಿವರ್ಣ ಧ್ವಜೇನ ಸಾಕಂ ಸ್ವಚ್ಛಾಯಾಚಿತ್ರಂ ಪ್ರಸ್ತುತಂ. ತಥಾ ಚ ತ್ರಿವರ್ಣಸ್ಯ ಏಷಃ ಉತ್ಸವಃ ಕೇವಲಂ ಭಾರತಂ ಯಾವದೇವ ಸೀಮಿತಃ ನ ಆಸೀತ್. ಅಸ್ಮಿನ್ ವರ್ಷೆ ಸೂರ್ಯಪಥ ತಿರಂಗಾ ಇತ್ಯಸ್ಯ ಮಾಧ್ಯಮೇನ ಅಸ್ಮಾಕಂ ತ್ರಿವರ್ಣಃ ಸಂಪೂರ್ಣ ವಿಶ್ವಸ್ಯ ಏಕಾಂ ವಿಲಕ್ಷಣಾಂ ಯಾತ್ರಾಂ ಪ್ರತಿ ನಿರ್ಗತಃ. ಫಿಜಿ ಇತ್ಯಸ್ಯ ಸುವಾ ನಗರೆ ಸೂರ್ಯಸ್ಯ ಪ್ರಥಮಯಾ ರಶ್ಮಿನಾ ಸಹ ತ್ರಿವರ್ಣಃ ಉಡ್ಡಯಿತಃ. ತದನಂತರಂ ಏಷ್ಯಾ, ಆಫ್ರಿಕಾ, ಯುರೋಪ್ ತಥಾ ಚ ತತಃ ಅಮೆರಿಕಾ ಇತ್ಯಸ್ಯ ಸ್ಯಾನ್ ಫ್ರಾನ್ಸಿಸ್ಕೊ ಯಾವತ್ ಭಾರತೀಯ ಯೋಗಃ ಪೋಸ್ಟ್ಸ್ ಇತಿ ಪದಸ್ಥಾನಂ ಇತ್ಯತ್ರ ತ್ರಿವರ್ಣಃ ಡಯಮಾನಃ ಅಭವತ್. ಭವಂತಃ ಕಲ್ಪನಾಂ ಕರ್ತುಂ ಶಕ್ನುವಂತಿ ಏತಾನಿ ದೃಶ್ಯಾನಿ ಕಿಯಂತಿ ಅದ್ಭುತಾನಿ ಸ್ಯುಃ. ಯಥಾ ಯಥಾ ವಿಶ್ವೇ ಸರ್ವತ್ರ ಸೂರ್ಯಃ ಅಗ್ರೆ ವರ್ಧಿತಃ ತಥಾ ತಥಾ ಭಾರತೀಯಃ ತ್ರಿವರ್ಣಃ ಅಪಿ ಡಯಮಾನಃ ಆಸೀತ್. ಏತಾದೃಶಾಃ ಪ್ರಯಾಸಾಃ ಸಮಾಜಂ ಏಕಸ್ಮಿನ್ ಸೂತ್ರೇ ಗ್ರಥ್ನಂತಿ. ಏತೈಃ ದೇಶೇನ ಸಹ ಅಪಿ ಅಸ್ಮಾಕಂ ಸಂಬಂಧಃ ಗಭೀರಃ ಭವತಿ. ಏತೇಷು ಪ್ರಯಾಸೇಷು ಸಂಲಗ್ನೇಭ್ಯಃ ಸರ್ವೇಭ್ಯಃ ಜನೇಭ್ಯಃ ಮಮ ಭೂರಿಶೋ ವರ್ಧಾಪನಾನಿ. ಮಮ ಪ್ರಿಯಾಃ ದೇಶವಾಸಿನಃ, ಅಸ್ಮಾಕಂ ನಗರಾಣಾಂ ಲಘುನಗರಾಣಾಂ ಚ ಮಾರ್ಗೇಷು ಪ್ರತಿದಿನಂ ಪ್ರಾತಃ ಕಾಲಾತ್ ಸಾಯಂಕಾಲಂ ಯಾವತ್ ಲಕ್ಷಶಃ ಮಹಿಳಾಃ ಸ್ವಸ್ವ ಕಾರ್ಯೇಷು ಸಂಲಗ್ನಾಃ ಭವಂತಿ. ಕಾಚಿತ್ ಶಾಕಂ ವಿಕ್ರೀಣಾತಿ, ಕಾಚಿತ್ ಫಲಂ, ಕಾಚಿತ್ ಚಾಯಸ್ಯ ಶಕಟಂ ಸ್ಥಾಪಯತಿ, ಕಾಚಿತ್ ಪುಷ್ಪಂ, ದೀಪಾನ್, ಪೂಜಾಯಾಃ ಸಾಮಗ್ರೀಶ್ಚ ವಿಕ್ರೀಣಾತಿ. ಬಹುವಾರಂ ಕೇವಲಂ ಸ್ವಲ್ಪ ಧನಾಭಾವಃ ತಾಸಾಂ ವ್ಯಾಪಾರಮಗ್ರೆ ಪ್ರಗತಿಂ ಅವರುಣದ್ಧಿ. ಪರಂತು ಇದಾನಿಂ ಏತಾದೃಶಿಭ್ಯಃ ಲಕ್ಷಶಃ ಮಾತೃಭ್ಯಃ ಭಗಿನಿಭ್ಯಃ ಪಿಎಂ ಸ್ವನಿಧಿ ಯೋಜನಾತಃ ನೂತನಾ ಶಕ್ತಿಃ ಪ್ರಾಪ್ಯತೆ. ಮಹಿಳಾ ಸಶಕ್ತೀಕರಣಂ ಇತ್ಯಸ್ಯ ಪಕ್ಷಸ್ಯ ತಾವತಿ ಚರ್ಚಾ ನ ಭವತಿ ಯಾವತಿ ಭವಿತವ್ಯಾ. ಪಿಎಂ ಸ್ವನಿಧಿ ಯೋಜನಾ ಇತ್ಯಸ್ಯಾಃ ಲಾಭಾರ್ಥಿಷು ಪ್ರತಿಶತಂ ಪ್ರಾಯಃ ಷಟ್ ಚತ್ವಾರಿಂಶತ್ ಮಹಿಳಾಃ ಸಂತಿ. ಅರ್ಥಾತ್ ಸಂಪೂರ್ಣೇ ದೇಶೇ ಪ್ರಾಯಃ ಪಂಚತ್ರಿಂಶತ್ ಲಕ್ಷಂ ಮಹಿಳಾಃ ಅನಯಾ ಯೋಜನೆಯಾ ಸಹ ಸಂಯುಜ್ಯ ಸ್ವವ್ಯಾಪಾರಮಗ್ರೆ ವರ್ಧಯಂತಿ. ಸಖಾಯಃ ಗಾಜಿಯಾಬಾದ್ ನಗರಸ್ಯ ಬಬಿತಾ ಶರ್ಮ ವರ್ಯಾ ಅಸ್ಯ ಅತೀವ ಉತ್ತಮಮ ಉದಾಹರಣಂ ಅಸ್ತಿ. ಬಬಿತಾ ವರ್ಯಾ ಪೂಜಾ ಸಾಮಗ್ರ್ಯಾಃ ಏಕಂ ಲಘ್ವಾಪಣಂ ಸ್ಥಾಪಯತಿ ಸ್ಮ. ಪುಷ್ಪ, ದೀಪ, ಗಂಧವರ್ತಿಕಾ, ನಾರಿಕೇಲ ಸದೃಶಾನಿ ವಸ್ತೂನಿ ವಿಕ್ರೀಯ ಸಾ ಸ್ವಪರಿವಾರಸ್ಯ ಆಜೀವಿಕಾಯಾಂ ಸಾಹಾಯ್ಯಂ ಕರೋತಿ ಸ್ಮ. ಪರಿಶ್ರಮಃ ಪ್ರಚುರಃ ಆಸೀತ್, ಪರಂತು ವ್ಯಾಪಾರಂ ವರ್ಧಯಿತುಂ ಧನಾವಶ್ಯಕತಾ ಆಸೀತ್. ಪಿಎಂ ಸ್ವನಿಧಿ ಇತ್ಯನೇನ ಸಾ ಆರ್ಥಿಕ ಸಾಹಾಯ್ಯಂ ಪ್ರಾಪ್ತವತಿ, ಸಾ ಸ್ವಸ್ಯಾಪಣಸ್ಯ ಸಾಮಗ್ರೀಃ ವರ್ಧಿತವತಿ, ವ್ಯಾಪಾರಸ್ಯ ವಿಸ್ತಾರಂ ಕೃತವತಿ, ಗ್ರಾಹಕಃ ವರ್ಧಿತಃ, ಆಯಃ ವರ್ಧಿತಃ, ತಥಾ ಚ ಶನೈಃ ಶನೈಃ ಮಾರ್ಗ ಪಾರ್ಶ್ವಸ್ಯ ತಸ್ಯಾಃ ಲಘು ಆಪಣಃ ಏಕಸ್ಮಿನ್ ಸ್ಥಾಯಿ ಆಪಣೆ ಪರಿವರ್ತಿತಃ. ಸಖಾಯಃ ಬೆಂಗಳೂರು ನಗರಸ್ಯ ಟಿಎಸ್ ನಿಂಗಮ್ಮ ವರ್ಯಾಯಾಃ ಉದಾಹರಣಮಪಿ ಅತೀವ ಪ್ರೇರಕಮಸ್ತಿ. ನಿಂಗಮ್ಮ ವರ್ಯಾ ತಸ್ಯಾಶ್ಚ ಪತಿಃ ಸಂಭೂಯ ಇಡ್ಲಿ ದೋಸಾ ಸಾಂಬಾರ ವಿಕ್ರಯಣಸ್ಯ ಲಘು ಕಾರ್ಯಮಾರಬ್ಧವಂತೋ. ಕಾರ್ಯಂ ಪ್ರಚಲಿತಂ, ಪರಂತು ಏತದಗ್ರೆ ವರ್ಧಯಿತುಂ ಧನಾವಶ್ಯಕತಾ ಆಸೀತ್. ನಿಂಗಮ್ಮ ವರ್ಯಾ ಅಪಿ ಪಿಎಂ ಸ್ವನಿಧಿತಃ ಸಹಯೋಗಂ ಪ್ರಾಪ್ತವತಿ, ಸಾ ಸ್ವಸ್ಯಾಃ ವಿಕ್ರಯಯಾನಂ ಉತ್ತಮಂ ಅಕರೋತ್. ಸಾಮಗ್ರೀಃ ಆಧಿಕ್ಯೇನ ಕ್ರೇತುಂ ಆರಬ್ಧವತಿ, ತಥಾ ಚ ಖಾದ್ಯ ವಸ್ತು ಸೂಚ್ಯಾಮಪಿ ನೂತನಾನಿ ವಸ್ತೂನಿ ಯೋಜಿತವತಿ. ಗ್ರಾಹಕಃ ವರ್ಧಿತಃ, ಆಯಃ ವರ್ಧಿತಃ, ಪರಿವಾರಸ್ಯ ಚ ಆರ್ಥಿಕ ಸ್ಥಿತಿಃ ಉತ್ತಮಾ ಜಾತಾ. ಅದ್ಯ ಸಾ ಸ್ವಸ್ಯ ತ್ರಯಾಣಾಂ ಬಾಲಕಾನಾಂ ಕೃತೆ ಉತ್ತಮಾಂ ಶಿಕ್ಷಾಂ ದಾತುಂ ಸಕ್ಷಮಾ ಜಾತಾಸ್ತಿ. ಸಖಾಯಃ ಯದಾ ಏಕಸ್ಯಾಃ ಮಹಿಳಾಯಾಃ ವ್ಯಾಪಾರಃ ವರ್ಧತೆ ತದಾ ತೇನ ಸಹ ಸಂಪೂರ್ಣಸ್ಯ ಪರಿವಾರಸ್ಯ ಭವಿಷ್ಯಂ ಅಗ್ರೆ ವರ್ಧತೆ, ಬಾಲಕಾನಾಂ ಶಿಕ್ಷಾ ಉತ್ತಮಾ ಭವತಿ, ಗೃಹಸ್ಯ ಅವಶ್ಯಕತಾಃ ಪೂರ್ಣಾಃ ಭವಂತಿ, ಮಹಿಳಾನಾಂ ಆತ್ಮವಿಶ್ವಾಸಶ್ಚ ಅಧಿಕಂ ದೃಢೋ ಭವತಿ. ಏತದೇವ ಅಸ್ತಿ ಮಹಿಳಾ ಸಶಕ್ತೀಕರಣಸ್ಯ ಏಕಂ ಜೀವಂತಂ ರೂಪಂ. ಅಹಂ ಪದಗಮನ ಪಥಿ ವಿಕ್ರಯ ವ್ಯವಸಾಯೇನ ಯುಕ್ತಾಭ್ಯಃ ಸರ್ವಾಭ್ಯಃ ಭಗಿನಿಭ್ಯಃ ತಾಸಾಂ ಉಜ್ವಲ ಭವಿಷ್ಯಸ್ಯ ಕೃತೆ ಭೂರಿ ಭೂರಿ ಶುಭಕಾಮನಾಃ ಯಚ್ಛಾಮಿ. ಮಮ ಪ್ರಿಯಾಃ ದೇಶವಾಸಿನಃ, ಸ್ವಚ್ಛತಾಯಾಃ ಏಕಾ ಮಹತೀ ವಿಶೇಷತಾ ಭವತಿ. ಯದಾ ಕಂಚಿತ್ ಸ್ಥಾನಂ ಸ್ವಚ್ಛಂ ಸ್ಥಾಪಯಿತುಂ ಸಂಕಲ್ಪಃ ತತ್ರತ್ಯಾನಾಂ ಜನಾನಾಂ ಸ್ವಸ್ಯ ಸಂಕಲ್ಪೋ ಭವತಿ, ತದಾ ಪರಿವರ್ತನಂ ಕೇವಲಂ ಸ್ವಚ್ಛತಾಂ ಯಾವತ್ ಸೀಮಿತಂ ನ ಭವತಿ. ಅನೇನ ತಸ್ಯ ಸ್ಥಾನಸ್ಯ ಸಂಪೂರ್ಣಃ ಪರಿಚಯಃ ಏವ ಪರಿವರ್ತತೆ.
ದೇಶಸ್ಯ ವಿಭಿನ್ನ

0: ಧನೋಪಾರ್ಜನ ಪರ ನೂತನ ಪಾಕ ಕಲಾ ಅನ್ವಿಷ್ಟ. ಅರ್ಥಾತ್ ಅಸ್ಮಾಕಂ ದೇಶಸ್ಯ ಅವಕಾಡೋ ಇತಿ ಫಲೇನ ಭವತಾಂ ಟೋಸ್ಟ್ ಇತ್ಯೇತಸ್ಯ ಖಾದ್ಯಸ್ಯ ಸ್ವಾದಃ ಪ್ರವರ್ಧಿತಃ ಅಥ ಕೃಷಕಾನಾಂ ಆಯಃ ಅಪಿ ವರ್ಧಿತಃ. ಮಮ ಪ್ರಿಯಾಃ ದೇಶವಾಸಿನಃ, ಕತಿಪಯ ದಿವಸಾನಾಂ ಅನಂತರಂ ಸೆಪ್ಟೆಂಬರ್ ಮಾಸಸ್ಯ ತೃತೀಯ ದಿನಾಂಕೇ ವಯಂ ಮಹಾನಾಯಕಸ್ಯ ಉತ್ತಮ ಕುಮಾರ ವರ್ಯಸ್ಯ ಜನ್ಮ ಶತಾಬ್ದೀಂ ಆಚರಿಷ್ಯಾಮಃ. ಸಖಾಯಃ ಉತ್ತಮ ಕುಮಾರ ವರ್ಯಃ ಪ್ರತಿಭಾ ಸಂಪನ್ನಃ ಅಭಿನೇತಾ ಆಸೀತ್, ಯಃ ಸ್ವಾಭಿನಯೇನ ಜನಾನಾಂ ಹೃದಯೇಷು ಸ್ಥಾನಂ ಅರ್ಜಿತವಾನ್. ಚಲಚ್ಚಿತ್ರ ಪ್ರೇಮಿಣಾಂ ಮಂತವ್ಯಮಸ್ತಿ ಯತ್ ಶ್ರೀಮಾನ್ ಸತ್ಯಜೀತ್ ರೇ ಇತ್ಯಸೌ ನಾಯಕ ದ ಹೀರೋ ಇತ್ಯೇತಸ್ಯ ಚಲಚ್ಚಿತ್ರಸ್ಯ ಸಂಪೂರ್ಣ ಕಥಾನಕಂ ಮಹಾನಾಯಕಂ ಉತ್ತಮ ಕುಮಾರ ಮಹೋದಯ ಮಾಲಕ್ಷ್ಯ ಲಿಖಿತವಾನ್ ಆಸೀತ್. ಶ್ರೀಮಾನ್ ಸತ್ಯಜೀತ್ ರೇ ಉಕ್ತವಾನ್ ಯತ್ ತಸ್ಮಿನ್ ಗೌರವೇಣ ಸಹ ಭಾವ ಗಾಂಭೀರ್ಯಮಪಿ ಆಸೀತ್. ಪಾತ್ರಂ ಸಂಜೀವಯಿತುಂ ಸಹ ಅತ್ಯಧಿಕಂ ಪರಿಶ್ರಮಂ ಕರೋತಿ ಸ್ಮ. ಉತ್ತಮ ಕುಮಾರ ಮಹೋದಯ ವಿಚಾರ ಸಾರಲ್ಯೇನ ಸಹ ಪರೋಪಕಾರಾರ್ಥಮಪಿ ಅಭಿಜ್ಞಾಯತೆ ಸ್ಮ. ಕದಾಪಿ ಪರಾಜಯ ನ ಸ್ವೀಕರ್ತವ್ಯಃ ಇತ್ಯೇಷಃ ಸಂದೇಶಃ ಅಪಿ ತದೀಯ ಜೀವನೇನ ಆಪ್ಯತೆ. ಅಸ್ಯ ಆರಂಭಿಕ ಚಲಚ್ಚಿತ್ರಾಣಿ ಪ್ರಸಿದ್ಧಿಂ ನ ಪ್ರಾಪ್ನುವನ್, ಪರಂ ಸಹ ಸ್ವಕಾರ್ಯೇ ಏವ ಸದಾ ಕೇಂದ್ರಿತಃ ಆಸೀತ್. ಪರಿಣಾಮತಃ ಅಸೌ ಉನ್ನತಿ ಪಥಂ ಆರೂಢವಾನ್. ಸಖಾಯಃ ಅಹಂ ಸ್ಮರಾಮಿ, ಯದಾ ಅಹಂ ಕೋಲಕಾತಾ ನಗರೇ ಪ್ರಚಾರ ಯಾತ್ರಾಂ ಕುರ್ವನ್ ಆಸಂ ತದಾ ಮಾರ್ಗೇ ಉತ್ತಮ ಕುಮಾರ ಮಹೋದಯಸ್ಯ ಗೃಹಮಪಿ ಆಗತಮಾಸೀತ್. ತತ್ರ ಕಶ್ಚಿತ್ ಜನಃ ತಸ್ಯ ಚಿತ್ರಂ ಮಹ್ಯಂ ಉಪಹಾರ ರೂಪೇಣ ಪ್ರದತ್ತವಾನ್ ಆಸೀತ್. ಅಹಂ ಪುನರೇಕವಾರಂ ಮಹಾನಾಯಕಂ ಉತ್ತಮ ಕುಮಾರ ವರ್ಯಂ ಪ್ರತಿ ಶ್ರದ್ಧಾಂಜಲಿ ಅರ್ಪಯಾಮಿ. ಅಸೌ ಸರ್ವದಾ ಅಸ್ಮಾಕಂ ಹೃದಯೇಷು ನಿವಾಸಂ ಕರಿಷ್ಯತಿ. ಮಹಾನಾಯಕ ಉತ್ತಮ ಕುಮಾರ ಚಿರೋದಿನ ಮಾನುಷೇರ್ ಹೃದಯೇ ರಾಜ್ ಕೋರ್ಬೇನ್ ಇತಿ. ಮಮ ಪ್ರಿಯಾಃ ದೇಶವಾಸಿನಃ, ಪರ್ವಾಣಿ ಉತ್ಸವಾಶ್ಚ ಪರಂಪರಾಭಿಃ ಸಹ ಪರಸ್ಪರಂ ಯೋಜನ ಪರಾನ್ ಅವಸರಾನ್ ಅಸ್ಮಭ್ಯಂ ದದತಿ. ಆಗಾಮಿಷು ದಿವಸೇಷು ವಯಂ ಇತೋಪಿ ಅನೇಕಾನಿ ಮಹತ್ವಪೂರ್ಣಾನಿ ಪರ್ವಾಣಿ ಸಮಾಚರಿಷ್ಯಾಮಃ. ಸೆಪ್ಟೆಂಬರ್ ಮಾಸಸ್ಯ ಚತುರ್ಥೇ ದಿನಾಂಕೇ ಜನ್ಮಾಷ್ಟಮ್ಯಾಃ ಪಾವನಂ ಪರ್ವ ಅಸ್ತಿ. ಸೆಪ್ಟೆಂಬರ್ ಮಾಸೇ ಏವ ವಯಂ ವಿಶ್ವಕರ್ಮಾ ಪೂಜನಮಪಿ ಕರಿಷ್ಯಾಮಃ. ಎತ್ತಸ್ಮಿನ್ನವಸರೆ ಅಸ್ಮಾನ್ ಪರಿತಃ ವಿದ್ಯಮಾನಾನಾಂ ಕರ್ಮಿಣಾಂ ಶಿಲ್ಪಕಾರಾಣಾಂ ವಿಶ್ವಕರ್ಮ ಇತಿ ಪದವಾಚ್ಯಾನಾಂ ಸಹಯೋಗಿನಾಂ ಚ ಸಮ್ಮಾನನಂ ಕರ್ತವ್ಯಂ. ಕತಿಪಯೇಭ್ಯಃ ಮಾಸೇಭ್ಯಃ ಪರಂ ದೀಪಾವಳಿ ಪರ್ವ ಅಪಿ ಆಗಮ್ಯಮಾನಮಸ್ತಿ. ಏತದರ್ಥಂ ಸಜ್ಜತಾಃ ಅಪಿ ಶನೈಃ ಶನೈಃ ಸಮಾರಬ್ಧಾಃ ಸಂತಿ. ಪ್ರವರ್ತಮಾನೆ ಏತಸ್ಮಿನ್ ಪರ್ವ ಕಾಲೇ ಅಹಂ ಪುನಃ ಏಕವಾರಂ ಭವತಃ ಸರ್ವಾನ್ ವೋಕಲ್ ಫಾರ್ ಲೋಕಲ್ ಇತ್ಯಾಖ್ಯಂ ಸ್ಥಾನೀಯೋತ್ಪಾದ ಪರಂ ಆಗ್ರಹಂ ಸ್ಮಾರಯಾಮಿ. ಅಥ ವೋಕಲ್ ಫಾರ್ ಲೋಕಲ್ ಇತ್ಯನೇನ ತಾತ್ಪರ್ಯಂ ಕೇವಲಂ ಮೃತ್ತಿಕಾದೀಪಾನಂ ಕ್ರಯಣಂ ನಾಸ್ತಿ. ಏತಸ್ಯ ಚಿಂತನಸ್ಯ ದೃಷ್ಟಿಃ ಅತಿ ಗಭೀರಾಸ್ತಿ. ವಯಂ ಸ್ವಗೃಹೇಭ್ಯಃ ಯಾನಿ ಅಪಿ ವಸ್ತೂನಿ ಕ್ರೀಣೀಮಃ ತಾನಿ ಅವಶ್ಯಂ ಅವಲೋಕಯೇಮ ಯತ್ ತಾನಿ ಭಾರತ ನಿರ್ಮಿತಾನಿ ಸ್ಯುಃ. ಆತ್ಮನಿರ್ಭರ ಭಾರತಸ್ಯ ಮಾರ್ಗಃ ಭಾರತ ನಿರ್ಮಿತೇಷು ವಸ್ತುಷು ಗರ್ವಾಚರಣೇನ ಏವ ಪ್ರಶಸ್ತಃ ಭವಿಷ್ಯತಿ. ಏತಂ ಸಂದೇಶಂ ಅಧಿಕಾಧಿಕಾನಾಂ ಜನಾನಾಂ ಯಾವತ್ ಪ್ರಾಪಣಮಪಿ ಅಸ್ಮಾಕಂ ದಾಯಿತ್ವಮಸ್ತಿ. ರಚನಾತ್ಮಕ ಜಗತಃ ಅಸ್ಮಾಕಂ ಸಹಯೋಗಿನಾಂ ಪ್ರಭಾವಿನಾಂ ಯಶಸ್ವಿ ಜನಾನಾಂ ಚ ಏತಸ್ಮಿನ್ ಮಹತಿ ಭೂಮಿಕಾ ಅಸ್ತಿ. ಅಯಮೇಷಃ ಮಮ ಆಗ್ರಹಃ ಅಸ್ತಿ ಯತ್ ಸ್ವಯಮಪಿ ವೋಕಲ್ ಫಾರ್ ಲೋಕಲ್ ಇತ್ಯೇತತ್ ಆಚರೇಮ ಅಥ ಅನ್ಯಾನ್ ಅಪಿ ಏತದರ್ಥಂ ಪ್ರೇರಯೇಮ. ಸಖಾಯಃ ಭವತಃ ಪರಿತಃ ಏತಾದೃಶಾಃ ಅನೇಕೇ ಜನಾಃ ಸ್ಯುಃ ಯೇ ಸ್ವೀಯೈಃ ಲಘು ಪ್ರಯಾಸೈಃ ಸಮಾಜೇ ವಿಶಿಷ್ಟಂ ಪರಿವರ್ತನಂ ಆನಯಂತಃ ಸಂತಿ. ಭವಂತಃ ತೇಷಾಂ ವಿಷಯೇ ಮನ್ ಕಿ ಬಾತ್ ಇತ್ಯೇತದರ್ಥಂ ಅವಶ್ಯಂ ಲಿಖಂತು. ಭವದ್ಭಿಃ ಪ್ರೇಷಿತಃ ಅನುಭವಃ ದೇಶಸ್ಯ ಕಸ್ಮಿಂಶ್ಚಿತ್ ಕೋಣೇ ವಿದ್ಯಮಾನಾಯ ಜನಾಯ ನೂತನ ಪ್ರೇರಣಾರೂಪಃ ಭವಿತುಮರ್ಹತಿ. ಭವತಾಂ ಪರಾಮರ್ಶಾನಾಂ ಅನುಭವಾನಾಂ ಚ ಕೃತೆ ಅಹಂ ಪ್ರತೀಕ್ಷಾರತಃ ಭವಾಮಿ. ಬಹುಶಃ ಧನ್ಯವಾದಃ, ನಮಸ್ಕಾರಃ.
1: ಅಭಿಯಾಪ್ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕೆ ಮನ್ ಕಿ ಬಾತ್ ಕಾ ಸಂಸ್ಕೃತ ಅನುವಾದ ಸುನ್ ರಹೆ ಥೇ. ಯೇ ಕಾರ್ಯಕ್ರಮ ಆಕಾಶವಾಣಿ ಕೆ ದಿಲ್ಲಿ ಕೇಂದ್ರ ಸೇ ಪ್ರಸಾರಿತ ಕಿಯಾ ಗಯಾ.
2: मीडियम वेव 292.4 मीटर यानी 1026 किलोहर्ट्ज़ पर और FM 100.3 मेगाहर्ट्ज़ पर आकाशवाणी का प्रयागराज केंद्र है.